0: जो आवाज लगाई चोटी कर दूंगा।
1: ಧನ ಚೀಲ್ ಬಿ ಚಕ್ಕರ ಧಡಕ್ಕೆ ಧನ ಚೀಲ್ ಬಿ ಚಕ್ಕರ ಕಲ ಬುದ್ಧ